ಅಷ್ಟೇ ಘೇನ ಧಾತಿ ಘೇನ ತುನ್ನಾಕತ ಸಾದ್ರ ಗಡತ ತೆಟ್ಟಕ್ಕೆ ನ ತತ್ತಿಕ್ಕೆ ನ ತುನ್ನಾಕತ ಧಾಗಿನ್ನೆ ಧಾಗಿನ್ನೆ ಧಾ ಧಾಗಿನ್ನೆ ಧಾಗಿನ್ನೆ ಧಾ ತಾಗಿನ್ನೆ ತಾ ತಾಗಿನ್ನೆ ತಾ ಧಾಗಿನ್ನೆ ಧಾ